எதிர் ஃபலமாகத்தான் சினியா கொமெண்ட்டார் மனே. ಎಂತ ಫೇಸ್ ಆ ತುರೇತ ನಾಗ ಪೈತಿ ಪೈತಿ ರೀತಿಗೆ ಮ್ಯೂಸಿಕ್ ಫೇಸ್ ತರುವಾಗ ಹೇ ಇದೆ ಸೆಕಾಲ ಇದೆ ಸಿಡಿ ಇದು ಸೆಕಾಲ ಇದೆ ತಾಕ ಫೇಸ್ ತಾ ಭಾಸ ಇದೆ ಕೊಂತೇನ್ ದಿವಸ ಮುಸ್ಲಾ ಡೋನ್ ಫೂರ ಮಿನಿಮಲ್ ಮ್ಯೂಸಿಕ್ ನೇನೆ ತು ಅಂಬಾ ಪರ ಓಸಿ ಆ ಲೋಡಿ ಬನಾತಿ ಬನಾತಿ ಮಸಾರ ಮಾಂಕು ಬಣ ಮಾ ಸೋಯಲ ಲಾಗು ಇರೆ ಮೈ ಅಮ್ಮ ಕ್ರೋನೆ ಲಾ ಮಾಂ ಇಲ್ಲಿ ಓಸಿ ಎರ್ ಮೇರಾ ಪೊಯತೆ ತೆಲಿ ಕಿಶಿ ವಾ ಕಾಲನಿ ಎರ್ ಮೇರಾ ವಾನ್ ಸಿರ ಹೋತು ಬುವಾ ನೈತಿ.